0: ಸಾಧನ
1: ರೇಡಿಯೇಷನ್ ದ ನಂಬರ್ ಒನ್ ಸ್ಟೇಷನ್ ಫಾರ್ ದ ಪಾಗಲ್ ಪಾಗಲ್ ಏಷನ್
2: Bangles.
3: Still bangles.